ಗಣೇಂದ್ರ ಗಂಧರ್ವ ವಿದ್ಯಾಧರ ಪನ್ನಗಾಶ್ಯೋ ಪೀಡ್ಯಂತಿ ಸರ್ವೇ ವಿಷಮಸ್ಥಿತೇನೋ ತಸ್ಮೈ ನಮಃ ಶ್ರೀ ರವಿನಂದನಾಯೋ